ತೋಹಿನ ಸಭಾ ಅನುಹಿ ಸಮ ತ್ರಿಪುರಾದಿತರು ಮಿದಿತ ಸಕಲ ಸಲಸಾನ್ ಕೌಶಿಕ್ ಸುನೋ ಬಂದ ಎಹಮಾನ್ ಕುಟಿದ ಕಾಲ ಬಸ ನಿಜ ಕುಲ ಘಾಲ ತುಮ ಹಟ ಕಹು ಜೋ ಚಾಹುಬಾರ ಕಹಿತ ತಾಪ ಬಲ ರೋಷು ಹಮಾರ ಸೂರ ಸಮದ ಕರನಿ ಕರಹಿ ಕಹಿನ ಜನಾವಹಿ ಆಪ್ ವಿದ್ಯಮಾನ ರಣ ಪಾಯನಿ ಕಾಯರ ಕರಹಿ ಪ್ರಲಾಪ ಪರಶು ಸಹಿತ ಬರ ನಾಮ ತುಮಾರ ಕಾಹು ಸುಭಾಹು ನಕುಲಹಿ ಪ್ರಸಂಸಿ ಕಾಲಹು ಡರಹಿನ ರಣ ರಘುವಂಸಿ ವಿಪ್ರವಂಸಕೆ ಅಸಿ ಪ್ರಭುತಾಯಿ ಅಭಯ ಹೋಯಿ ಜೋ ತುಮಹಿ ದರಾಯಿ ಸುನಿ ಮಿದುಗೂಢ ಬಚನ ರಘುಪತಿ ಕೆ ಉಗರೆ ಪಟಲ ಪರಸು